ಮಯದನೋ ಕುಲ ಸಮಯದನ ಮಯನೆ ಸಂಗೆ ಮುಯ್ಮು ಬಸಲ ಅಯಂಗ ಖಾತಿ ಬೈತೈಕೆ ಮಯದನೋ ಹೈ ಪರಂಪರ ಮಾಚಿನೋ ಪಿನೋ ಓ ಮಾಚಿ ಸಕೋತೋ ಶೋಯೋ